0: ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ನಿತ್ಯ ನಿತ್ಯ ಜಪಿಯೇ ಹರಿನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ನಿತ್ಯ ನಿತ್ಯ ಜಪಿಯೇ ಹರಿನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ.
1: ಯು ಹ್ಯಾವ್ ಬೀನ್ ಲಿಸ್ನಿಂಗ್ ಟು ಸಮ್ ಭಜನ್ಸ್ ಸಂಗ್ ಬೈ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ. This is Radio Sai Global Harmony, bringing you the message and love of Bhagwan Baba 24 hours a day.
2: You are listening to Radio Sai Global Harmony. Radio Sai brings to you every day the teachings and the universal message of love of Bhagwan Sri Satya Sai Baba.

ಗಮರಿ ಗಮ ಪದ ಗಮರಿ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗಮ ಪದ ಗಮ ಪ ಗ

ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ ಗಮರಿ